ನೋಡಿ ಮುಂದು, ನುಬ್ಬೆತ್ತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನುಬ್ಬೆತ್ತನೆ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಲೇಚಿ ನಿಲಪಡು, ಎಷ್ಟು ಪಡುತ್ತು ಲೇಚಿ ಕಲಪಡು, ಪಡು ಪಡು ಪಡು ಪಡು ಲೇಚಿ ನಿಲಪಡು.